ಬುದ್ಧಿಂ ಪಾತು ನಭೋ ಮಣಿ ದ್ವಾದಶಾತ್ಮಾ ಕಟಿಂ ಪಾತು ಸವಿತಾ ಪಾತು ಸಕ್ತಿನಿ ಊರು ಪಾತು ಸುರಶ್ರೇಷ್ಠೋ ಜಾನುನಿ ಪಾತು ಭಾಸ್ಕರ ಜಂಘೇ ಮೇ ಪಾತು ಮಾರ್ತಾಂಡೋ ಗುಲ್ಫೌ ಪಾತು ತಿಶಾಂ ಪತಿ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇತ್.

ಸುತಂ ಶಕ್ತಿಶೂಲ ಗದಾ ಕುಜೋರ್ಧ್ವ ಕೇಶವಂ ಮೇರುಂ ಪ್ರದಕ್ಷಿಣಂ ಕೃತ್ವಾ ಸರ್ವ ದೇವಾಭ್ಯಂ ಅಂಗಾರಕ ಶಿರೋ ರಕ್ಷಿಸುತ ಕರ್ಣೋ ರಕ್ತಾಂಬರಃ ಪಾತು ನೇತ್ರೇ ಮೇ ರಕ್ತಲೋಚನಃ ನಾಸಿ

ಶಾಂತಿದಂ ಸರ್ವರೋಗ ಪ್ರಶಮನಂ ಸರ್ವ ದುಃಖ ನಿವಾರಣಂ ಆಯುರಾರೋಗ್ಯ ಶುಭದಂ ಪುತ್ರ ಪೌತ್ರ ಪ್ರವರ್ಧನಂ ಯಃ ಪಠೇತ್ ಕವಚಂ ದಿವ್ಯಂ ಶೃಣುಯಾತ್ ವಾ ಸಮಾಹಿತಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ದೀರ್ಘಮಾಯುಶ್ಚ ವರ್ಧನಂ ಕಾಮಹಸ್ತಾಭ್ಯಾಂ ಚಾಪೇ ಶುಭರ ಧರಾಸುತಂ ಶಕ್ತಿಶೂಲ ಗದಾಂಜೋರ್ಧ್ವ ಕೇಶವಂ ಮೇರುಂ ಪ್ರದಕ್ಷಿಣಂ ಕೃತ್ವಾ ಸರ್ವದೇವಂ ಅಂಗಾರಕ ಶಿರೋ ರಕ್ಷಿಸುತ ಕರ್ಣೋ ರಕ್ತಾಂಬರಃ ಪಾತು ನೇತ್ರೇ ಮೇ ರಕ್ತಲೋಚನಃ.

ಹರಿನಂ ವಿಶೇಷಭೂಷಣೋಜ್ವಲಂ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಪೋಷಣಂ ಸುಷಣಾಕೃತಾಂಬುಧಿಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚೂಲ ಬಾಲ ಕೃಷ್ಣಮಾಶ್ರಯೇ.

ರಮಣೀಯ ಯಜ್ಞಧಾಮ ಭಾವಿನೀ ವರಪ್ರದ ಮನೋಹರಂ ಗುಣಾಭಿ ಉನ್ನತೋನ್ನತಂಗುರಂ ಸಾಮಗಾನ ವೇಣುನಾದ ಲೋಲಮರ್ಚಿತಾಸ್ತಕಂ ಗೋಪಾಲ ಬಾಲ ಜಾನ ಚೌರ ಬಾಲ ಕೃಷ್ಣಮಾಶ್ರಯೇ.